ಅಗಪನ ಓ ಲೋರ್ನ ಹೆಣಿ ಗೈಲೆ ಹೆಂಕ್ ಆದ್ರಾರ್ತು ಮೈಕಲೆ ಸ್ವರ್ಗ ರಾಜಾಂತ್ ಮುಖರ ಸ್ವಾತಿಯರ್ ಬೆಟಿ ನಾಜಣಿ ಲೂಯಿಸ್ ಮಾರ್ಟಿನ್ಸ್ ಗಾಯ್ತಾತ್ ಗೋಶಿ ಮೊರ್ತಾ.

ಆಲ್ಫ್ರೆಡ್ ರೋಸ್ ಅನಿ ಎಂ ಬೋಯರ್ ಹಣಿಗೆ ಇಲ್ಲೇ ಹೆಂಗೆ ಕಾತಾಡ್ತೀವಿ ಮ್ಯಾಗ ತಲೆ ಬಿಕೊಂಡು ಮಾಡ್ತಲೆ ಎಣಗೆ ಬನ್ನು ಹ್ಯಾ ಕಾತಾರ ಸಂಗತ ಕಚ್ವೇಜಲ್ಲೋ ಸ ಕಾತರಂಚ ಕರೆವಳಿತ್ಲಾನ್ ತುಮ್ಸೋ ನಿರೋಗ ಬಸೋ ಐಕತ್ರ ವಾದಿಕ್ಷಪಾನ್ ಸೋಶಾಲ್ ಮೆಗಾ ಹರ್ಟ್ಸ್ ಎಫ್ ಎಂ ರೈನ್ಬೋ.